0: Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periyapuranam Discourse in Kannada. The title is Arivattaya Nayanar Puranam, presented by Sri H.S. Thyagarajan. Thank you. Om Namah Shivaya.
2: Yubhyo Namaha. Ella Mahaneyarigu Namaskara. Mattu Nanna ee Videoge Nimagellarigu Swagata. ಯಾವುದಾದ್ರೂ ಒಂದು ಕೆಲಸವನ್ನು ನಾವು ತೆಗೆದುಕೊಂಡು ಆ ಕೆಲಸವು ಪ್ರಾಮುಖ್ಯತೆಯಲ್ಲಿ ಕಡಿಮೆ ಇದ್ದಾಗಿರ್ಬೋದು ಅಥವಾ ಹೆಚ್ಚಿನದ್ದಾಗಿರ್ಬೋದು, ಹೇಗಾದರೂ ಇರಲಿ, ಆ ಕೆಲಸವು ಜಯಶಾಲಿಯಾಗಿ ನಮಗೆ ವರ್ಕೌಟ್ ಆಗಬೇಕು ಅಂತಂದರೆ ಕೆಲವು ನಿಯಮಗಳನ್ನು ಪಾಲಿಸಿದರೆ ಆಗತ್ತೆ. ಆ ನಿಯಮಗಳು ಏನು ಅಂತಂದರೆ, ಮೊದಲನೆಯದು ಆ ಕೆಲಸದ ಬಗ್ಗೆ ಶ್ರದ್ಧೆ. ಶ್ರದ್ಧೆ ಇರಬೇಕು, ಸಂಪೂರ್ಣವಾಗಿ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಬೇಕು, ಅಂದರೆ ಡೆಡಿಕೇಷನ್, ಶ್ರದ್ಧೆ. ಮತ್ತು ಆ ಕೆಲಸದ ಬಗ್ಗೆ ತನ್ಮಯತೆ, ತತ್ಪರತೆ, ಕಾರ್ಯ ತತ್ಪರತೆ ಅಂತ ಹೇಳ್ತಾರೆ. ಆ ಕೆಲಸದ ಬಗ್ಗೆನೇ ತತ್ಪರರಾಗಿರಬೇಕು, ಬೇರೆ ಇಲ್ಲ. ತನ್ಮಯತೆ, ಇನ್ವಾಲ್ವ್ಮೆಂಟ್, ಇದು ಇದ್ದು ಆ ಕೆಲಸವನ್ನು ಈ ನಿಯಮಗಳಿಂದ ಮಾಡಿದರೆ ಆ ಕೆಲಸವು ಸಂಪೂರ್ಣವಾಗಿ ಜಯಶಾಲಿಯಾಗಿ ನಮಗೆ ಒಳ್ಳೆಯ ಪ್ರಯೋಜನವನ್ನು ಕೊಟ್ಟೇ ಕೊಡುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾವ ಕೆಲಸ ಮಾಡಬೇಕಾದರೂ ಅದು ಸಕ್ಸಸ್ಫುಲ್ ಆಗಬೇಕು. ಸ್ವಾಮಿ ವಿವೇಕಾನಂದರು ನಾನು ಈ ಹೇಳಿದ ವಿಷಯವನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನು ನೋಡಿ, ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲಿವ್ ಆನ್ ದಟ್ ಐಡಿಯಾ, ಲೆಟ್ ದ ಬ್ರೈನ್, ಮಸಲ್ಸ್, ನರ್ವ್ಸ್, ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫುಲ್ ಆಫ್ ದಟ್ ಐಡಿಯಾ, ಆ್ಯಂಡ್ ಜಸ್ಟ್ ಲೀವ್ ಎವ್ರಿ ಅದರ್ ಐಡಿಯಾ ಅಲೋನ್. ದಿಸ್ ಈಸ್ ದ ವೇ ಟು ಸಕ್ಸಸ್. ಹೀಗೆ ಸ್ವಾಮಿ ವಿವೇಕಾನಂದರು ನಮಗೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಸೂತ್ರ. ಈ ಸೂತ್ರದಿಂದ ನಾವು ಯಾವ ಕೆಲಸ ಮಾಡಿದ್ರು, ಎಷ್ಟೇ ದೊಡ್ಡ ಕೆಲಸವಾಗಲಿ ಚಿಕ್ಕ ಕೆಲಸವಾಗಲಿ, ಅದು ಖಂಡಿತವಾಗಿ ಒಳ್ಳೆಯ ಫಲವನ್ನು ಕೊಡುತ್ತೆ, ಸಕ್ಸಸ್ಫುಲ್ ಆಗ್ತೀವಿ. ಈ ಸೂತ್ರ ನಾನು ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವದ್ ಭಕ್ತರೆಲ್ಲ ಈ ಸೂತ್ರದ ಮೇಲೆ ಭಗವಂತನನ್ನು ಪಡೆಯೋದಕ್ಕೆ ಉಪಯೋಗಿಸಿದ್ದಾರೆ. ಏನು ಶ್ರದ್ಧೆ ಅಂತ ಹೇಳಿದೆ, ಆ ಶ್ರದ್ಧೆ ಅನ್ನೋದಕ್ಕೆ ಬದಲಾಗಿ ಅವರು ಭಕ್ತಿ ಅನ್ನೋದನ್ನು ಉಪಯೋಗಿಸಿದ್ದಾರೆ. ಭಕ್ತಿ ಅಂತಂದ್ರೆ ಏನು? ಶ್ರದ್ಧೆಯಿಂದ ಕೂಡಿದ, ಪ್ರೀತಿಯಿಂದ ಕೂಡಿದ ಭಕ್ತಿ, ಇದನ್ನು ಉಪಯೋಗಿಸಿದ್ದಾರೆ. ಮತ್ತು ತನ್ಮಯತೆ, ತತ್ಪರತೆ ಏನು ಅಂತಂದರೆ, ಭಗವಂತನನ್ನು ಕಾಣಲೇಬೇಕು, ಭಗವಂತನನ್ನು ಸಾಕ್ಷಾತ್ಕಾರ ಪಡ್ಕೊಳ್ಳೇಬೇಕು ಅನ್ನೋ ಒಂದೇ ಧ್ಯೇಯ, ಏಕಮಾತ್ರ ಧ್ಯೇಯ. ಈ ಧ್ಯೇಯದಲ್ಲಿ ಅವರು ತತ್ಪರರಾಗಿ, ತನ್ಮಯರಾಗಿ, ಬೇರೆ ಯಾವುದೂ ಯೋಚನೆ ಇಲ್ಲ ಅವರಿಗೆ, ಇತರ ಯೋಚನೆಗಳಾಗಲಿ ಯಾವುದೂ ಇಲ್ಲ, ಒನ್ ಐಡಿಯಾ ಓನ್ಲಿ. ಇದರಿಂದ ಅವರು ಭಕ್ತಿಯನ್ನು ಸಾಧಿಸಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಜಯಶಾಲಿಗಳಾಗಿದ್ದಾರೆ, ಒಳ್ಳೆಯ ಸದ್ಗತಿಯನ್ನು ಪಡೆದಿದ್ದಾರೆ. ಈ ಫಾರ್ಮುಲಾ ಉಪಯೋಗಿಸಿ ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಇವತ್ತು ನಾನು ಅರಿವಟ್ಟಾಯ ನಾಯನಾರ್ ಅನ್ನುವ ಶಿವಭಕ್ತರ ಬಗ್ಗೆ ಅವರ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ವಿವರಣೆ ಕೊಡೋದು ಹೀಗೆ ಕೊಟ್ಟಿದ್ದಾರೆ, ಎಂಜಾಲ ವಾಟ್ಟಾಯನ್ ಅಡಿಯಾರ್ಕುಂ ಅಡಿಯೇ. ಇದು ಸುಂದರಮೂರ್ತಿಗಳು ಹೀಗೆ ಹೇಳಿದ್ದಾರೆ ಇವರ ಬಗ್ಗೆ. ಏಂಜಾದ ಅಂತಂದರೆ ಕಲಂಕವೇ ಇಲ್ಲದ, ನಿಷ್ಕಲಂಕರಾದ, ಅಂದರೆ ದಿ ಪರ್ಫೆಕ್ಟ್ ಅಂತ ಅರ್ಥ. ಇಂಥ ವಾಟ್ಟಾಯನ್ ಅವರ ಶರಣರಿಗೆ ನಾನು ದಾಸನು, ಹೀಗೆ ಈ ವಾಕ್ಯದ ಅರ್ಥ. ಇವರ ಹೆಸರು ಮೊದಲು ತಾಯನ್ನಂತ. ತಾಯನ್ ಅನ್ನೋದು ಶಿವನ ಹೆಸರೇ, ಶಿವನಿಗೆ ಒಂದು ಹೆಸರು. ತಾಯನ್ನಂತ ಅಂದರೆ ತಾಯಿಯಂತೆ, ತಾಯಿಗೆ ಒಂದು ಮಗುವಿನ ಮೇಲೆ ಎಷ್ಟು ವಾತ್ಸಲ್ಯ ಕರುಣೆ ಪ್ರೀತಿ ಎಲ್ಲ ಇರುತ್ತೋ ಅಂತಹ ಶಿವನಿಗೆ ತಾಯನಂತ ಒಂದು ಹೆಸರು ಇದೆ, ತಾಯನ್ನಂತ. ಈ ಹೆಸರನ್ನು ಇವರು ಹೊಂದಿದವರು. ಚೋಳರಾಜ್ಯದ ಕನ್ನಮಂಗಲಮ್ಮನ್ನ ಅನ್ನುವ ಊರಿನಲ್ಲಿ ವೆಲ್ಲಾಳ ಪಂಗಡಕ್ಕೆ ಸೇರಿದವರು, ಒಳ್ಳೆಯ ಗೃಹಸ್ಥರು, ಪರಮಶಿವ ಭಕ್ತರು, ಒಳ್ಳೆಯ ಶ್ರೀಮಂತರಾಗಿದ್ದವರು ಇವರು. ಶ್ರೀಮಂತರಾಗಿದ್ದವರು, ಇವರ ಅಧೀನದಲ್ಲಿಯೇ ಎಷ್ಟೋ ಜನ ಕೆಲಸ ಮಾಡ್ತಾಯಿದ್ರು. ಅಂದರೆ ಎಷ್ಟೋ ಜನಕ್ಕೆ ಇವರು ಕೆಲಸವನ್ನು ಕೊಟ್ಟು ಅವರಿಗೆಲ್ಲ ಒಂದು ಆಧಾರವಾಗಿದ್ದರು. ಇವರು ಶಿವಭಕ್ತರು. ಇವರ ಕೈಂಕರ್ಯ ಏನಿತ್ತು ಅಂತಂದರೆ, ಶಿವನಿಗೆ ಇವರು ಮಾಡ್ತಾ ಇದ್ದ ಕೈಂಕರ್ಯ ಏನು ಅಂತಂದರೆ, ಒಳ್ಳೆ ಫಸ್ಟ್ ಕ್ಲಾಸ್ ಕೆಂಪು ಅಕ್ಕಿನಲ್ಲಿ ಮಾಡಿದ ಅನ್ನ, ಮತ್ತು ಅಲ್ಲಿ ಒಳ್ಳೆಯ ಸೊಪ್ಪುಗಳು ಸಿಗೋದು, ಆ ಸೊಪ್ಪಿನಲ್ಲಿ ಕೂಟು ಪಲ್ಯ ಇದನ್ನೆಲ್ಲ ಮಾಡಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ, ಇದು ಇವರ ಮೆನು. ಶಿವನಿಗೆ ಕೊಡ್ತಾ ಇದ್ದ ನೈವೇದ್ಯಕ್ಕೂ ಕೊಡ್ತಾ ಇದ್ದ ಮೆನು, ಇದನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಪ್ರತಿನಿತ್ಯವೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಪಿಸ್ತಾ ಇದ್ರು. ಇದು ಇವರು ಮಾಡ್ತಾ ಇದ್ದ ಸೇವೆ ಕೈಂಕರ್ಯ ಇದು. ಇವರು ಶಿವನಿಗೆ ಕೆಂಪಕ್ಕಿಯನ್ನು ಬಹಳ ಒಳ್ಳೆಯ ಅಕ್ಕಿಯನ್ನು, ಆದರೆ ತಾವು ಊಟ ಮಾಡ್ತಾ ಇದ್ದಿದ್ದು ಮಾತ್ರ ಬಹಳ ಕಡಿಮೆ ಮಟ್ಟದ ಅಕ್ಕಿ, ಖಾರೆ ಅಕ್ಕಿ ಅಂತ ಹೇಳ್ತಾರೆ, ಖಾರ ಅಕ್ಕಿ ಅಂತ ಅಂದರೆ ಬಹಳ ಕನಿಷ್ಠವಾದ ಮಟ್ಟದ ಅಕ್ಕಿ, ಅದನ್ನು ಮಾತ್ರ ತಾವು ಊಟ ಮಾಡ್ತಾ ಇದ್ರು. ಕೆಂಪಕ್ಕಿ ಅಲ್ಲ, ಶಿವನಿಗೆ ನೈವೇದ್ಯ. ಹೀಗೆ ಬಹಳ ಭಕ್ತಿಯಿಂದ ಪ್ರತಿನಿತ್ಯವೂ ಇದನ್ನು ನಡೆಸ್ತಾ ಇದ್ರು. ಈ ಕೈಂಕರ್ಯ ಇವರು ಕೊಡ್ತಾ ಇದ್ದ ಅಕ್ಕಿಯೋ ಅನ್ನವೋ ಅಥವಾ ಪಲ್ಯವೋ ಅಥವಾ ಮಿಡಿ ಮಾವಿನಕಾಯೋ ಅದು ಬಹಳ ಸಾಂಕೇತಿಕವಾದ್ದು, ಅದರಲ್ಲಿ ಹಿಂದೆ ಇದ್ದ ಭಕ್ತಿ ಶ್ರದ್ಧೆ ಪ್ರೀತಿ ಇದು ಬಹಳ ಮುಖ್ಯವಾಗಿದ್ದರಿಂದ ಈಶ್ವರನಿಗೆ ಬಹಳ ಇಷ್ಟವಾಯಿತು. ಆಹಾ ಹಾ ಹಾ, ಎಂಥ ಊಟವನ್ನು ಕೊಡ್ತಾ ಇದ್ದಾನಪ್ಪ ಇವನು, ಎಂಥ ಸೇವೆ ಮಾಡ್ತಾ ಇದ್ದಾನೆ ಅಂತ ಬಹಳ ಇಷ್ಟವಾಯಿತು. ಈ ಇಷ್ಟವನ್ನು ನಾನೇ ಇಟ್ಕೊಂಡ್ರೆ, ನಾನೇ ಅನುಭವಿಸಿದ್ರೆ ಹೇಗೆ ಪ್ರಪಂಚಕ್ಕೆ ಇವರು ಮಾಡ್ತಾ ಇರೋ ಸೇವೆ ಗೊತ್ತಾಗಬೇಕು ಅಂತ ಹೇಳಿ ಪ್ರಕಟಿಸಬೇಕು ಅಂತ ಹೇಳಿ ತನ್ನ ಲೀಲೆಯನ್ನು ಪ್ರಾರಂಭಿಸಿದ. ನಾನು ಮೊದಲೇ ಹೇಳಿದ ಹಾಗೆ ಇವರು ಶ್ರೀಮಂತರಾಗಿದ್ದವರು, ಭಗವಂತನು ಇವರಿಗೆ ಬಡತನ ಬರೋ ಹಾಗೆ ಅನುಗ್ರಹ ಮಾಡಿದ. ಬಡತನ ಬರೋಕ್ಕೆ ಶುರು ಆಯಿತು ಅಂತಂದರೆ ಏನೇನಾಯಿತು, ಗದ್ದೆ ಹೊಲ ಇವನ್ನೆಲ್ಲ ಇಟ್ಕೊಂಡಿದ್ರು, ಮನೇಲಿ ಐಶ್ವರ್ಯವಿತ್ತು, ಅದೆಲ್ಲ ಕ್ರಮೇಣ ಮಾಯವಾಗ್ತಾ ಬಂತು. ಗದ್ದೆ ಹೊಲಗಳನ್ನೆಲ್ಲ ಮಾರಿದ್ರು, ಮನೆಯಲ್ಲಿದ್ದ ಆಭರಣಗಳು ಒಡವೆಗಳು ಇದು ಕೂಡ ಎಲ್ಲ ಮಾರಿ ಕೊನೆಗೆ ನಿರ್ಗತಿಕರಾದರು, ಬಡತನ ಬಂದ್ಬಿಡ್ತು. ಆದರೂ ಕೂಡ ಶಿವನಿಗೆ ನಡೆಸ್ತಾ ಇರೋ ಸೇವೆಯನ್ನು ಮಾತ್ರ ಒಂದು ಸ್ವಲ್ಪವೂ ಕಡಿಮೆ ಆಗದ ಹಾಗೆ ನೋಡಿಕೊಂಡ್ರು. ಹೇಗೆ ಅಂತಂದರೆ, ಇವರು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ರಲ್ಲ, ಈಗ ಇವರು ಬೇರೆಯವ್ರ ಹತ್ರ ಕೆಲಸ ಹೋಗಿ ಕೆಲಸ ಮಾಡೋದಕ್ಕೆ ಹೋಗಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಅದರಿಂದ ಬರುವ ಸಂಪಾದನೆಯಿಂದ ಕೆಂಪಕ್ಕಿಯನ್ನು ತಗೊಂಡು ಶಿವನಿಗೆ ಸೇವೆ ಮಾಡೋ ಕೈಂಕರ್ಯವನ್ನು ಮುಂದುವರಿಸಿದರು. ಶಿವನು ನೋಡ್ದ, ಇದು ಇಷ್ಟೇ ಆದರೆ ಆಗೋಲ್ಲ, ಸ್ವಲ್ಪ ಟೆಸ್ಟ್ ಸಿವಿಯರ್ ಆಗಿರಬೇಕು ಅಂತ ಹೇಳಿ ಏನು ಮಾಡ್ದ, ಇವರು ಕನಿಷ್ಠ ಮಟ್ಟದ ಅಕ್ಕಿಯನ್ನು ಊಟ ಮಾಡ್ತಾ ಇದ್ರಲ್ಲ, ಈ ಎಲ್ಲೆಲ್ಲೆಲ್ಲೂ ಕೂಡ ಕೆಂಪು ಅಕ್ಕಿಯೇ ಸಿಗಬೇಕು, ಆ ಅಕ್ಕಿ ಸಿಕ್ಕಬಾರದು, ಆ ಥರ ಮಾಡ. ಅದರಿಂದ ಏನಾಯಿತು, ಇವರು ಊಟ ಮಾಡೋದಕ್ಕೆ ಅನ್ನವಿಲ್ಲದ ಹಾಗಾಯಿತು. ಕೆಂಪಕ್ಕಿ ಸಿಗ್ತಾ ಇದ್ದಿದ್ದರಿಂದ ಪರಮೇಶ್ವರನಿಗೆ ಕೆಂಪಕ್ಕಿ ಅನ್ನ ನಡೆಸ್ತಾ ಇದ್ರು. ಓಹೋ, ಪದ್ಯ ಮಾಡಿಕೊಂಡು ಊಟ ಮಾಡ್ತಾ ಇದೆಯಾ ಈ ಸೊಪ್ಪಿನಿಂದ, ಇರಲಿ ಅಂತ ಹೇಳಿ ಏನು ಮಾಡಿದ್ರು, ಆ ಸೊಪ್ಪು ಕೂಡ ಉದುರಿ ಹೋಗಿ ಸಿಕ್ಕದ ಹಾಗೆ ಮಾಡಿಬಿಟ್ರು ಪರಮೇಶ್ವರ. ಇದರಿಂದ ಇವರಿಗೆ ಆಹಾರ, ತಮಗೆ ಆಹಾರ ಇಲ್ಲದೆ ಹೋಯಿತು. ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಅದರಿಂದ ಬರೋ ಆದಾಯದಿಂದ ಕೆಂಪಕ್ಕಿಯನ್ನು ತಗೊಂಡು ತಮ್ಮ ಹಿತ್ತಲಿನಲ್ಲಿಯೇ ಸ್ವಲ್ಪ ಸೊಪ್ಪೆಲ್ಲ ಬೆಳೆದಿರ್ತಾ ಇತ್ತು, ಅದರಿಂದ ಪಲ್ಯ ಮಾಡಿ ಮಾವಿನಕಾಯಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಡೋಗಿ ಪರಮೇಶ್ವರನಿಗೆ ಅರ್ಪಿಸ್ತಾ ಇದ್ರು. ಒಂದು ದಿವಸ ಏನಾಗಿದೆ, ಇವರಿಗೆ ಊಟ ಮಾಡೋದಕ್ಕೂ ಏನೂ ಇಲ್ಲ, ಹಿಂದಿನ ದಿವಸವೇ ಊಟ ಇಲ್ಲ, ಅವತ್ತು ಊಟ ಇಲ್ಲ, ಆದರೆ ಅವತ್ತು ಕೆಲಸಕ್ಕೆ ಹೋಗಿ ಕೆಂಪಕ್ಕಿಯನ್ನು ಸಂಪಾದಿಸಿಕೊಂಡು ಬಂದು ಮತ್ತೆ ಕೆಂಪಕ್ಕಿಯಲ್ಲಿ ಅನ್ನ ಮಾಡಿ ಅಲ್ಲೇ ಸ್ವಲ್ಪ ಸೊಪ್ಪಿತ್ತು ಅದನ್ನು ಪಲ್ಯ ಮಾಡಿ ಊಟ ಮಾಡಿ ಮಾವಿನಕಾಯಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಇವರು ಇವರ ಹೆಂಡತಿ ಇಬ್ಬರು ಒಬ್ಬರಿಗೊಬ್ಬರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಸಮರ್ಪಣೆ ಮಾಡೋಕ್ಕೆ ಹೋದರೆ ಏನಾಗಿದೆ, ಇವರು ಬಹಳ ಅವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಿಂದಿನ ದಿವಸ ಊಟವಿಲ್ಲ, ಅವತ್ತೂ ಬೆಳಗ್ಗೆಯಿಂದ ಏನೂ ಇಲ್ಲ, ಏನಾಗಿ ಬಹಳ ನಿಶಕ್ತರಾಗಿ ಪ್ರಾಣವಿಲ್ಲದೆ ಅಲ್ಲಿ ಬೀಳೋ ಹಾಗಾಯಿತು. ದಾರಿಯಲ್ಲಿ ಹೋಗ್ತಾ ಇರುವಾಗ ಬೀಳೋ ಹಾಗಾಯಿತು. ಹೆಂಡತಿಯವರು ಇವರು ಬೀಳೋದನ್ನು ತಪ್ಪಿಸ್ಬೇಕು ಅಂತ ಅವರು ಬಂದರು. ಯಾರೂ ಒಬ್ಬರೊಬ್ಬರನ್ನು ತಪ್ಪಿಸೋಕ್ಕಾಗಲಿಲ್ಲ, ಇಬ್ಬರು ಕೆಳಗೆ ಬಿದ್ದುಬಿಟ್ರು. ಕೆಳಗೆ ಬಿದ್ದಾಗ ಇವರು ಶಿವನಿಗೆ ತೆಗೆದುಕೊಂಡು ಹೋಗ್ತಾ ಇದ್ದ ಆಹಾರ ಪದಾರ್ಥ ನೈವೇದ್ಯ ಎಲ್ಲ ಅಲ್ಲಿ ಚೆಲ್ಲಿ ಹೋಯಿತು. ಬಹಳ ನೊಂದ್ಕೊಂಡ್ಬಿಟ್ರು. ಅದು ಚೆಲ್ಲಿದ್ದು ಏನಾಯಿತು ಅಂದರೆ ಅಲ್ಲಿ ನೆಲದಲ್ಲಿ ಎಲ್ಲೋ ಸ್ವಲ್ಪ ಬಿರುಕು ಬಿಟ್ಟಿತ್ತು ಅಂತ ಕಾಣುತ್ತೆ. ಆ ಬಿರುಕಿನಲ್ಲಿ ಹೋಗಿ ಎಲ್ಲ ಇವರು ನೈವೇದ್ಯಕ್ಕೆ ತಗೊಂಡು ಹೋಗಿದ್ದ ಆಹಾರವೆಲ್ಲ ಸಂಗ್ರಹಣೆ ಆಯಿತು. ಇವರಿಗೆ ಮನಸ್ಸಿಗೆ ಬಹಳ ಬಹಳ ದುಃಖವಾಯಿತು. ಶಿವನಿಗೆ ತಗೊಂಡು ಹೋಗ್ತಾ ಇದ್ದ ನೈವೇದ್ಯವು ಇವತ್ತು ಇಲ್ಲದೆ ಹೋಯ್ತಲ್ಲ, ಇವರಿಗೆ ಶಿವನಿಗೆ ನಾನು ಆಹಾರ ಕೊಡೋಕ್ಕೆ ಸಾಧ್ಯವಾಗಲಿಲ್ಲವಲ್ಲ, ಇನ್ನು ಈ ಜನ್ಮ ಇದ್ದು ಏನು ಪ್ರಯೋಜನ, ನಾನು ಬದುಕಿದ್ದು ಏನು ಪ್ರಯೋಜನ ಅಂತ ಬಹಳ ಬಹಳ ಮನಸ್ಸಿನಲ್ಲಿ ನೊಂದುಕೊಂಡು ತಮ್ಮ ಸೊಂಟದಲ್ಲಿ ಒಂದು ಕುಡುಗೋಲು ಇಟ್ಕೊಂಡಿದ್ರು. ಆ ಕುಡುಗೋಲನ್ನು ತಗೊಂಡು ಇನ್ನು ನಾನು ಬದುಕಿರಬಾರ್ದು, ಶಿವನಿಗೆ ನಾನು ಸೇವೆ ಮಾಡೋಕ್ಕೆ ಸಾಧ್ಯವಾಗದ ಮೇಲೆ ನಾನು ಬದುಕಿರಲೇಬಾರ್ದು ಅಂತ ಹೇಳಿ ಆ ಕುಡುಗೋಲಿನಿಂದ ತಮ್ಮ ಕುತ್ತಿಗೆಯನ್ನು ಕೊಯ್ದುಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ರಕ್ತ ಬರೋಕ್ಕೆ ಆರಂಭವಾಯಿತು. ಆದರೆ ಆ ಸಂದರ್ಭದಲ್ಲಿ ಯಾರೋ ಮಾವಿನ ಉಪ್ಪಿನಕಾಯಿ ಇದೆಯಲ್ಲ ಅದನ್ನು ಕಚ್ಚಿಕೊಂಡು ತಿನ್ನೋ ಶಬ್ದ ಇವರಿಗೆ ಕೇಳಿಸ್ತು. ಇದೇನು, ಯಾರು ಇಲ್ಲಿ ತಿನ್ನೋರು, ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋ ಹಾಗಿದೆಯಲ್ಲ ಅಂತ ನೋಡಿದ್ರೆ ಇವರ ಕೈಯಲ್ಲಿ ಯಾರೋ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಕುತ್ತಿಗೆಯನ್ನು ಕೊಯ್ದುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ, ಆ ಕತ್ತಿಗೆ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಶಿವನ ಪರಮೇಶ್ವರನ್ ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಭಕ್ತಿ ಅಂತ ಏನು ಹೇಳಿ ಹೀಗೆ ಮಾಡ್ತಾ ಇದೆಯಲ್ಲ, ನೀನು ಕೊಟ್ಟ ಆಹಾರವನ್ನು ನಾನು ನಿನ್ನೆದಿಗೆ ಊಟ ಮಾಡ್ತಾ ಇದ್ದೆ ನೋಡು, ಬಹಳ ರುಚಿಯಾಗಿದೆ ಅಂತ ಆ ನೆಲದಲ್ಲಿ ಆ ಒಂದು ಬಿರುಕಿನಲ್ಲಿ ಸೇರಿತಲ್ಲ ಆ ಆಹಾರವನ್ನು ತೆಗೆದುಕೊಂಡು ಶಿವನು ಆನಂದದಿಂದ ಊಟ ಮಾಡ್ತಾ ಇರೋ ದೃಶ್ಯವನ್ನು ಇವರು ನೋಡಿದ್ರು. ತಮಗೆ ಅಪಾರ ಆನಂದವಾಯಿತು. ಯಾಕೆಂದರೆ ತಾನು ಕೊಟ್ಟ ಈ ಆಹಾರವನ್ನು ಪರಮೇಶ್ವರನು ಸಾಕ್ಷಾತ್ ಬಂದು ಊಟ ಮಾಡ್ತಾ ಇದ್ದಾನಲ್ಲ, ಗ್ರಹಿಸ್ತಾ ಇದ್ದಾನಲ್ಲ, ಸೇವನೆ ಮಾಡ್ತಾ ಇದ್ದಾನಲ್ಲ ಅಂತ ಇವರಿಗೆ ಪರಮಾನಂದವಾಯಿತು. ಪರಮಾನಂದವಾಗಿ ಶಿವನ ಅನುಗ್ರಹಕ್ಕೆ ಪಾತ್ರರಾದರು. ಆದರೂ ಪರಮೇಶ್ವರನು ಇಂದಂತಹ ಭಕ್ತನು ಖಂಡಿತವಾಗಿ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಪಾರ್ವತೀ ಪರಮೇಶ್ವರ ಸಮೇತ ಪ್ರತ್ಯಕ್ಷನಾಗಿ ಅವರಿಬ್ಬರನ್ನು ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗಿ ಒಳ್ಳೆಯ ಗದ್ದೆಯನ್ನು ಕೊಟ್ಟರು ಅನ್ನೋದು ಈ ಇವರ ಅರಿವಟ್ಟಾಯನಾಯರು. ಅರಿವಟ್ಟಾಯನಾಯರು ಅಂತ ಹೇಗೆ ಬಂತು, ಇವರು ತಾಯಿ ಅಂತಾನೆ ಆಗಿದ್ದು. ಅರಿವಟ್ಟಾಯನಾಯರು ಹೇಗಾದ್ರು ಅಂದರೆ ಅರಿವಾದಂತ ಅಂದರೆ ಕುಡುಗೋಳು. ಈ ಕುಡುಗೋಳಿನಿಂದ ಅವರು ತಮ್ಮ ಕುತ್ತಿಗೆಯನ್ನು ವೆಟ್ಟೋದು ಅಂದರೆ ಕೊಯ್ದುಕೊಳ್ಳೋದು, ಕತ್ತರಿಸೋದು. ಹೀಗೆ ಮಾಡಿದ್ರಿಂದ ಈ ತಾಯನ್ನವರಿಗೆ ಅರಿವಟ್ಟಾಯನಾಯನಾರ ಅಂತ ಹೆಸರು ಬಂದು ಹಾಗೆ ಅವರು ಪ್ರಸಿದ್ಧರಾಗಿದ್ದಾರೆ. ಇದು ಈ ಮಹನೀಯರ ಶಿವಭಕ್ತರ ಚರಿತ್ರೆ. ನೀವೆಲ್ಲ ಕೇಳಿ ಆನಂದಿತರಾಗಿದ್ದರೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
4: ಡಿಯರ್ ಲಿಸನರ್ಸ್ ಆಫ್ shaivam.org, ದಿ ಫಾಲೋವಿಂಗ್ ಈಸ್ ಶುಕ್ಲ ಯಜುರ್ವೇದಂ ಕಾನ್ಮಶಾಖ ಅಧ್ಯಾಯ 37.
5: ಅಥ ಸಪ್ತತ್ರಿಂಶೋಧ್ಯಾಯ.
6: ಓಂ ದೇವಸ್ಯತ್ವಾ ಸವಿತುಃ ಪ್ರಾಸ.

ಚಂದ್ರರೂಪೋಸಿ ಗ್ರಹಾಣಾಂ ತ್ವಂ ರವಿರ್ಮತಃ ಸತ್ಯಲೋಕೋಸಿ ಲೋಕಾನಾಂ ಸರಿತಾಂ ದ್ಯುಸರಿದ್ಭವಾನ್ ಶ್ವೇತವರ್ಣೋಸಿ ವರ್ಣಾನಾಂ ಸರಸಾಂ ಮಾನಸಂ ಸರಃ ಶೈಲಾನಾಂ ಗಿರಿಜಾ ತಾತಃ ಕಾಮಧುಕ್ ತ್ವಂ ಚ ಗೋಷುಃ ಕ್ಷೀರೋದಧಿಸ್ತು ಸಿಂಧೂನಾಂ ಧಾತೂನಾಂ ಹಾಟಕೋ ಭವಾನ್ ವರ್ಣಾನಾಂ ಬ್ರಾಹ್ಮಣೋಸಿ ತ್ವಂ ನೃಣಾಂ ರಾಜಾಸಿ ಶಂಕರ ಮುಕ್ತಿಕ್ಷೇತ್ರೇಷು ಕಾಶೀ ತ್ವಂ ತೀರ್ಥಾನಾಂ ತೀರ್ಥರಾಡ್ ಭವಾನ್ ಉಪಲೇಷು ಸಮಸ್ತೇಷು ಸ್ಫಟಿಕಸ್ತ್ವಂ ಮಹೇಶ್ವರ ಕಮಲಸ್ತ್ವಂ ಪ್ರಸೂನೇಷು ಶೈಲೇಷು ಹಿಮವಾಂಸ್ತಥಾ ಭವಾನ್ ವಾಗ್ವ್ಯವಹಾರೇಷು ಭಾರ್ಗವಸ್ತ್ವಂ ಕವಿಷ್ವಪಿ ಪಕ್ಷಿಷ್ವೇವಾಸಿ ಶರಭಃ ಸಿಂಹೋ ಹಿಂಸ್ರೇಷು ಸಮ್ಮತಃ ಸಾಲಗ್ರಾಮ ಶಿಲಾ ಚ ತ್ವಂ ಶಿಲಾಸು ವೃಷಭಧ್ವಜ ಪೂಜ್ಯ ರೂಪೇಷು ಸರ್ವೇಷು ನರ್ಮದಾಲಿಂಗಮೇವ ಹಿ ನಂದೀಶ್ವರೋಸಿ ಪಶುಷು ವೃಷಭಃ ಪರಮೇಶ್ವರ ವೇದೇಶೂಪನಿಷದ್ರೂಪೀ ಯಜ್ವನಾಂ ಶೀತಭಾನುಮಾನ್ ಪ್ರತಾಪಿನಾಂ ಪಾವಕಸ್ತ್ವಂ ಶೈವಾನಾಮಚ್ಯುತೋ ಭವಾನ್ ಭಾರ

ಸೇ ಸರ್ವರ್ತುಷು ವಸಂತಸ್ತ್ವಂ ಸರ್ವಪರವಸು ಸಂಕ್ರಮಃ ಕುಶೋಸಿ ತೃಣಜಾತೀನಾಂ ಸ್ಥೂಲವೃಕ್ಷೇಷು ವೈವಟಃ ಯೋಗೇಷು ಚ ವ್ಯತಿಪಾತಃ ಸೋಮವಲ್ಲೀಲತಾಸು ಚ ಬುದ್ಧೀನಾಂ ಧರ್ಮಬುದ್ಧಿಸ್ತ್ವಂ ಕಲತ್ರಂ ಸುಹೃದಾಂ ಭವಾನ್ ಸಾಧಕಾನಾಂ ಶುಚೀನಾಂ ತ್ವಂ ಪ್ರಾಣಾಯಾಮೋ ಮಹೇಶ್ವರ ಜ್ಯೋತಿರ್ಲಿಂಗೇ

ಅಂತಂ ಸರ್ವತೋಕ್ಷಿಶಿರೋಮುಖಂ ಸರ್ವತಃಶ್ರವಣಘ್ರಾಣಂ ತ್ವಾಂ ನಮಾಮಿ ಚ ಸರ್ವತಃ ಸರ್ವಜ್ಞಂ.

ಸ್ತು ಸದಾಶಿವಂ ಭಗವಂದೇವದೇವೇಶ ತ್ರಿಪುರಾಂತಕ ಶಂಕರ ತ್ವಯಿ ಭಕ್ತಿಃ ಪರಾಮೇಸ್ತು ಮಹಾದೇವಾನಪಾಯಿನೀ ಸರ್ವದಾ ಮೇಸ್ತು ಸಾರಥ್ಯಂ ತವ ದೇವೇಶ ಶಂಕರ ಅನುಕೂಲೋ ಭವ ವಿಭೋ ಸದಾ ತ್ವಂ ಪರಮೇಶ್ವರ.

0: Namashivaya. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Arivattaya Nayanar Puranam, presented by Sri H.S. Thyagarajan. Thank you. Om Namah Shivaya.
2: Yubhyo Namaha. Ella Mahaneyarigu Namaskara. Mattu Nanna ee Videoge Nimage Ellarigu Swagata. ಯಾವುದಾದ್ರೂ ಒಂದು ಕೆಲಸವನ್ನು ನಾವು ತೆಗೆದುಕೊಂಡು ಆ ಕೆಲಸವು ಪ್ರಾಮುಖ್ಯತೆಯಲ್ಲಿ ಕಡಿಮೆ ಇದ್ದಾಗಿರ್ಬೋದು ಅಥವಾ ಹೆಚ್ಚಿನದ್ದಾಗಿರ್ಬೋದು, ಹೇಗಾದರೂ ಇರಲಿ, ಆ ಕೆಲಸವು ಜಯಶಾಲಿಯಾಗಿ ನಮಗೆ ವರ್ಕೌಟ್ ಆಗಬೇಕು ಅಂತಂದರೆ ಕೆಲವು ನಿಯಮಗಳನ್ನು ಪಾಲಿಸಿದರೆ ಆಗತ್ತೆ. ಆ ನಿಯಮಗಳು ಏನು ಅಂತಂದರೆ, ಮೊದಲನೆಯದು ಆ ಕೆಲಸದ ಬಗ್ಗೆ ಶ್ರದ್ಧೆ. ಶ್ರದ್ಧೆ ಇರಬೇಕು, ಸಂಪೂರ್ಣವಾಗಿ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಬೇಕು, ಅಂದರೆ ಡೆಡಿಕೇಷನ್, ಶ್ರದ್ಧೆ. ಮತ್ತು ಆ ಕೆಲಸದ ಬಗ್ಗೆ ತನ್ಮಯತೆ, ತತ್ಪರತೆ, ಕಾರ್ಯ ತತ್ಪರತೆ ಅಂತ ಹೇಳ್ತಾರೆ. ಆ ಕೆಲಸದ ಬಗ್ಗೆನೇ ತತ್ಪರರಾಗಿರಬೇಕು, ಬೇರೆ ಇಲ್ಲ. ತನ್ಮಯತೆ, ಇನ್ವಾಲ್ವ್ಮೆಂಟ್, ಇದು ಇದ್ದು ಆ ಕೆಲಸವನ್ನು ಈ ನಿಯಮಗಳಿಂದ ಮಾಡಿದರೆ ಆ ಕೆಲಸವು ಸಂಪೂರ್ಣವಾಗಿ ಜಯಶಾಲಿಯಾಗಿ ನಮಗೆ ಒಳ್ಳೆಯ ಪ್ರಯೋಜನವನ್ನು ಕೊಟ್ಟೇ ಕೊಡುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾವ ಕೆಲಸ ಮಾಡಬೇಕಾದರೂ ಅದು ಸಕ್ಸಸ್ಫುಲ್ ಆಗಬೇಕು. ಶ್ರೀ ಸ್ವಾಮಿ ವಿವೇಕಾನಂದರು ನಾನು ಈ ಹೇಳಿದ ವಿಷಯವನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನು ನೋಡಿ, ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲಿವ್ ಆನ್ ದಟ್ ಐಡಿಯಾ, ಲೆಟ್ ದ ಬ್ರೈನ್, ಮಸಲ್ಸ್, nerves, every part of your body be full of that idea, and just leave every other idea alone. This is the way to success. Hige Swami Vivekanandaru namage ond formula kottidare, sutra. Ee sutra dinda naavu yav kelasa madidru, eshte dodda kelasa aagali, chikka kelasa aagali, adu khandithavagi olleya phalavanna kodutte, successful aagtivi. ಈ ಸೂತ್ರ ನಾನು ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವದ್ಭಕ್ತರೆಲ್ಲ ಈ ಸೂತ್ರದ ಮೇಲೆ ಭಗವಂತನನ್ನು ಪಡೆಯೋದಕ್ಕೆ ಉಪಯೋಗಿಸಿದ್ದಾರೆ. ಏನು ಶ್ರದ್ಧೆ ಅಂತ ಹೇಳಿದೆ, ಆ ಶ್ರದ್ಧೆ ಅನ್ನೋದಕ್ಕೆ ಬದಲಾಗಿ ಅವರು ಭಕ್ತಿ ಅನ್ನೋದನ್ನು ಉಪಯೋಗಿಸಿದ್ದಾರೆ. ಭಕ್ತಿ ಅಂತಂದ್ರೇನು? ಶ್ರದ್ಧೆಯಿಂದ ಕೂಡಿದ, ಪ್ರೀತಿಯಿಂದ ಕೂಡಿದ ಭಕ್ತಿ, ಇದನ್ನು ಉಪಯೋಗಿಸಿದ್ದಾರೆ. ಮತ್ತು ತನ್ಮಯತೆ, ತತ್ಪರತೆ ಏನು ಅಂತಂದರೆ, ಭಗವಂತನನ್ನು ಕಾಣಲೇಬೇಕು, ಭಗವಂತನನ್ನು ಸಾಕ್ಷಾತ್ಕಾರ ಪಡ್ಕೊಳ್ಳೇಬೇಕು ಅನ್ನೋ ಒಂದೇ ಧ್ಯೇಯ, ಏಕಮಾತ್ರ ಧ್ಯೇಯ. ಈ ಧ್ಯೇಯದಲ್ಲಿ ಅವರು ತತ್ಪರರಾಗಿ, ತನ್ಮಯರಾಗಿ, ಬೇರೆ ಯಾವ

ಸುಂದರಮೂರ್ತಿ ನಾಯನವರು ಇವರ ಬಗ್ಗೆ ವಿವರಣೆ ಕೊಡುವುದು ಹೀಗೆ ಕೊಟ್ಟಿದ್ದಾರೆ. ಎಂಜಾಲ ವಾಟ್ಟಾಯನ್ ಅಡಿಯಾರ್ಕುಂ ಅಡಿಯೇ, ಇದು ಸುಂದರಮೂರ್ತಿಗಳು ಹೀಗೆ ಹೇಳಿದ್ದಾರೆ ಇವರ ಬಗ್ಗೆ. ಏಂಜಾಲ ಅಂತಂದರೆ ಕಳಂಕವೇ ಇಲ್ಲದ ನಿಷ್ಕಳಂಕರಾದ ಅಂದರೆ ದಿ ಪರ್ಫೆಕ್ಟ್ ಅಂತ ಅರ್ಥ. ಇಂಥ ವಾಟ್ಟಾಯನ್ ಅವರ ಶರಣರಿಗೆ ನಾನು ದಾಸನು, ಹೀಗೆ ಈ ವಾಕ್ಯದ ಅರ್ಥ. ಇವರ ಹೆಸರು ಮೊದಲು ತಾಯನ್ನಂತ, ತಾಯನ್ ಅನ್ನೋದು ಶಿವನ ಹೆಸರೇ, ಶಿವನಿಗೆ ಒಂದು ಹೆಸರು. ತಾಯನ್ನಂತ ಅಂದರೆ ತಾಯಿಯಂತೆ, ತಾಯಿಗೆ ಒಂದು ಮಗುವಿನ ಮೇಲೆ ಎಷ್ಟು ವಾತ್ಸಲ್ಯ ಕರುಣೆ ಪ್ರೀತಿ ಎಲ್ಲ ಇರುತ್ತೋ ಅಂತಹ ಶಿವನಿಗೆ ತಾಯನಂತ ಒಂದು ಹೆಸರು ಇದೆ, ತಾಯನ್ನಂತ. ಈ ಹೆಸರನ್ನು ಇವರು ಹೊಂದಿದವರು. ಚೋಳರಾಜ್ಯದ ಕನ್ನಮಂಗಲಮ್ಮನ್ನ ಅನ್ನುವ ಊರಿನಲ್ಲಿ ವೆಲ್ಲಾಳ ಪಂಗಡಕ್ಕೆ ಸೇರಿದವರು, ಒಳ್ಳೆಯ ಗೃಹಸ್ಥರು, ಪರಮಶಿವ ಭಕ್ತರು, ಒಳ್ಳೆಯ ಶ್ರೀಮಂತರಾಗಿದ್ದವರು ಇವರು. ಶ್ರೀಮಂತರಾಗಿದ್ದವರು, ಇವರ ಅಧೀನದಲ್ಲಿಯೇ ಎಷ್ಟೋ ಜನ ಕೆಲಸ ಮಾಡ್ತಾಯಿದ್ರು. ಅಂದರೆ ಎಷ್ಟೋ ಜನಕ್ಕೆ ಇವರು ಕೆಲಸವನ್ನು ಕೊಟ್ಟು ಅವರಿಗೆಲ್ಲ ಒಂದು ಆಧಾರವಾಗಿದ್ದರು. ಇವರು ಶಿವಭಕ್ತರು. ಇವರ ಕೈಂಕರ್ಯ ಏನಿತ್ತು ಅಂತಂದರೆ, ಶಿವನಿಗೆ ಇವರು ಮಾಡ್ತಾ ಇದ್ದ ಕೈಂಕರ್ಯ ಏನು ಅಂತಂದರೆ, ಒಳ್ಳೆ ಫಸ್ಟ್ ಕ್ಲಾಸ್ ಕೆಂಪು ಅಕ್ಕಿನಲ್ಲಿ ಮಾಡಿದ ಅನ್ನ, ಮತ್ತು ಅಲ್ಲಿ ಒಳ್ಳೆಯ ಸೊಪ್ಪುಗಳು ಸಿಗೋದು, ಆ ಸೊಪ್ಪಿನಲ್ಲಿ ಕೂಟು ಪಲ್ಯ ಇದನ್ನೆಲ್ಲ ಮಾಡಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ, ಇದು ಇವರ ಮೆನು. ಶಿವನಿಗೆ ಕೊಡ್ತಾ ಇದ್ದ ನೈವೇದ್ಯಕ್ಕೂ ಕೊಡ್ತಾ ಇದ್ದ ಮೆನು. ಇದನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಪ್ರತಿನಿತ್ಯವೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಪಿಸ್ತಾ ಇದ್ರು. ಇದು ಇವರು ಮಾಡ್ತಾ ಇದ್ದ ಸೇವೆ ಕೈಂಕರ್ಯ ಇದು. ಇವರು ಶಿವನಿಗೆ ಕೆಂಪಕ್ಕಿಯನ್ನು ಬಹಳ ಒಳ್ಳೆಯ ಅಕ್ಕಿಯನ್ನು, ಆದರೆ ತಾವು ಊಟ ಮಾಡ್ತಾ ಇದ್ದಿದ್ದು ಮಾತ್ರ ಬಹಳ ಕಡಿಮೆ ಮಟ್ಟದ ಅಕ್ಕಿ, ಖಾರೆ ಅಕ್ಕಿ ಅಂತ ಹೇಳ್ತಾರೆ, ಖಾರ ಅಕ್ಕಿ ಅಂತ ಅಂದರೆ ಬಹಳ ಕನಿಷ್ಠವಾದ ಮಟ್ಟದ ಅಕ್ಕಿ, ಅದನ್ನು ಮಾತ್ರ ತಾವು ಊಟ ಮಾಡ್ತಾ ಇದ್ರು. ಕೆಂಪಕ್ಕಿ ಅಲ್ಲ, ಶಿವನಿಗೆ ನೈವೇದ್ಯ. ಹೀಗೆ ಬಹಳ ಭಕ್ತಿಯಿಂದ ಪ್ರತಿನಿತ್ಯವೂ ಇದನ್ನು ನಡೆಸ್ತಾ ಇದ್ರು ಈ ಕೈಂಕರ್ಯ. ಇವರು ಕೊಡ್ತಾ ಇದ್ದ ಅಕ್ಕಿಯೋ ಅನ್ನವೋ ಅಥವಾ ಪಲ್ಯವೋ ಅಥವಾ ಮಿಡಿ ಮಾವಿನಕಾಯೋ ಅದು ಬಹಳ ಸಾಂಕೇತಿಕವಾದ್ದು, ಅದರಲ್ಲಿ ಹಿಂದೆ ಇದ್ದ ಭಕ್ತಿ ಶ್ರದ್ಧೆ ಪ್ರೀತಿ ಇದು ಬಹಳ ಮುಖ್ಯವಾಗಿದ್ದರಿಂದ ಈಶ್ವರನಿಗೆ ಬಹಳ ಇಷ್ಟವಾಯಿತು. ಆಹಾ ಹಾ ಹಾ, ಎಂಥ ಊಟವನ್ನು ಕೊಡ್ತಾ ಇದ್ದಾನಪ್ಪ ಇವನು, ಎಂಥ ಸೇವೆ ಮಾಡ್ತಾ ಇದ್ದಾನೆ ಅಂತ ಬಹಳ ಇಷ್ಟವಾಯಿತು. ಈ ಇಷ್ಟವನ್ನು ನಾನೇ ಇಟ್ಕೊಂಡ್ರೆ, ನಾನೇ ಅನುಭವಿಸಿದ್ರೆ ಹೇಗೆ, ಪ್ರಪಂಚಕ್ಕೆ ಇವರು ಮಾಡ್ತಾ ಇರೋ ಸೇವೆ ಗೊತ್ತಾಗಬೇಕು ಅಂತ ಹೇಳಿ ಪ್ರಕಟಿಸಬೇಕು ಅಂತ ಹೇಳಿ ತನ್ನ ಲೀಲೆಯನ್ನು ಪ್ರಾರಂಭಿಸಿದ. ನಾನು ಮೊದಲೇ ಹೇಳಿದ ಹಾಗೆ ಇವರು ಶ್ರೀಮಂತರಾಗಿದ್ದವರು, ಭಗವಂತನು ಇವರಿಗೆ ಬಡತನ ಬರೋ ಹಾಗೆ ಅನುಗ್ರಹ ಮಾಡಿದ. ಬಡತನ ಬರೋಕ್ಕೆ ಶುರು ಆಯಿತು ಅಂತಂದರೆ ಏನೇನಾಯಿತು, ಗದ್ದೆ ಹೊಲ ಇವನ್ನೆಲ್ಲ ಇಟ್ಕೊಂಡಿದ್ರು, ಮನೇಲಿ ಐಶ್ವರ್ಯವಿತ್ತು, ಅದೆಲ್ಲ ಕ್ರಮೇಣ ಮಾಯವಾಗ್ತಾ ಬಂತು. ಗದ್ದೆ ಹೊಲಗಳನ್ನೆಲ್ಲ ಮಾರಿದ್ರು, ಮನೆಯಲ್ಲಿದ್ದ ಆಭರಣಗಳು ಒಡವೆಗಳು ಇದು ಕೂಡ ಎಲ್ಲ ಮಾರಿ ಕೊನೆಗೆ ನಿರ್ಗತಿಕರಾದರು, ಬಡತನ ಬಂದ್ಬಿಡ್ತು. ಆದರೂ ಕೂಡ ಶಿವನಿಗೆ ನಡೆಸ್ತಾ ಇರೋ ಸೇವೆಯನ್ನು ಮಾತ್ರ ಒಂದು ಸ್ವಲ್ಪವೂ ಕಡಿಮೆ ಆಗದ ಹಾಗೆ ನೋಡಿಕೊಂಡ್ರು. ಹೇಗೆ ಅಂತಂದರೆ, ಇವರು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ರಲ್ಲ, ಈಗ ಇವರು ಬೇರೆಯವ್ರ ಹತ್ರ ಕೆಲಸ ಹೋಗಿ ಕೆಲಸ ಮಾಡೋದಕ್ಕೆ ಹೋಗಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಅದರಿಂದ ಬರುವ ಸಂಪಾದನೆಯಿಂದ ಕೆಂಪಕ್ಕಿಯನ್ನು ತಗೊಂಡು ಶಿವನಿಗೆ ಸೇವೆ ಮಾಡೋ ಕೈಂಕರ್ಯವನ್ನು ಮುಂದುವರಿಸಿದರು. ಶಿವನು ನೋಡ್ದ, ಇದು ಇಷ್ಟೇ ಆದರೆ ಆಗೋಲ್ಲ, ಸ್ವಲ್ಪ ಟೆಸ್ಟ್ ಸಿವಿಯರ್ ಆಗಿರಬೇಕು ಅಂತ ಹೇಳಿ ಏನು ಮಾಡ್ದ, ಇವರು ಕನಿಷ್ಠ ಮಟ್ಟದ ಅಕ್ಕಿಯನ್ನು ಊಟ ಮಾಡ್ತಾ ಇದ್ರಲ್ಲ, ಈ ಎಲ್ಲೆಲ್ಲೆಲ್ಲೂ ಕೂಡ ಕೆಂಪು ಅಕ್ಕಿಯೇ ಸಿಗಬೇಕು, ಆ ಅಕ್ಕಿ ಸಿಕ್ಕಬಾರದು, ಆ ಥರ ಮಾಡ. ಅದರಿಂದ ಏನಾಯಿತು, ಇವರು ಊಟ ಮಾಡೋದಕ್ಕೆ ಅನ್ನವಿಲ್ಲದ ಹಾಗಾಯಿತು. ಕೆಂಪಕ್ಕಿ ಸಿಗ್ತಾ ಇದ್ದಿದ್ದರಿಂದ ಪರಮೇಶ್ವರನಿಗೆ ಕೆಂಪಕ್ಕಿಯ ಅನ್ನ ನಡೆಸ್ತಾ ಇದ್ರು. ಓಹೋ, ಪದ್ಯ ಮಾಡಿಕೊಂಡು ಊಟ ಮಾಡ್ತಾ ಇದೆಯಾ ಈ ಸೊಪ್ಪಿನಿಂದ, ಇರಲಿ ಅಂತ ಹೇಳಿ ಏನು ಮಾಡಿದ್ರು, ಆ ಸೊಪ್ಪು ಕೂಡ ಉದುರಿ ಹೋಗಿ ಸಿಕ್ಕದ ಹಾಗೆ ಮಾಡಿಬಿಟ್ರು ಪರಮೇಶ್ವರ. ಇದರಿಂದ ಇವರಿಗೆ ಆಹಾರ, ತಮಗೆ ಆಹಾರ ಇಲ್ಲದೆ ಹೋಯಿತು. ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಅದರಿಂದ ಬರೋ ಆದಾಯದಿಂದ ಕೆಂಪಕ್ಕಿಯನ್ನು ತಗೊಂಡು ತಮ್ಮ ಹಿತ್ತಲಿನಲ್ಲಿಯೇ ಸ್ವಲ್ಪ ಸೊಪ್ಪೆಲ್ಲ ಬೆಳೆದಿರ್ತಾ ಇತ್ತು, ಅದರಿಂದ ಪಲ್ಯ ಮಾಡಿ ಮಾವಿನಕಾಯಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಡೋಗಿ ಪರಮೇಶ್ವರನಿಗೆ ಅರ್ಪಿಸ್ತಾ ಇದ್ರು. ಒಂದು ದಿವಸ ಏನಾಗಿದೆ, ಇವರಿಗೆ ಊಟ ಮಾಡೋದಕ್ಕೂ ಏನೂ ಇಲ್ಲ, ಹಿಂದಿನ ದಿವಸವೇ

0: ಊಟ ಇಲ್ಲ, ಅವತ್ತು ಊಟ ಇಲ್ಲ. ಆದರೆ ಅವತ್ತು ಕೆಲಸಕ್ಕೆ ಹೋಗಿ ಕೆಂಪಕ್ಕಿಯನ್ನು ಸಂಪಾದಿಸಿಕೊಂಡು ಬಂದು ಮತ್ತೆ ಕೆಂಪಕ್ಕಿಯಲ್ಲಿ ಅನ್ನ ಮಾಡಿ ಅಲ್ಲೇ ಸ್ವಲ್ಪ ಸೊಪ್ಪಿತ್ತು ಅದನ್ನು ಪಲ್ಯ ಮಾಡಿ ಊಟ ಮಾಡಿ ಮಾವಿನಕಾಯಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಇವರು ಇವರ ಹೆಂಡತಿ ಇಬ್ಬರು ಒಬ್ಬರಿಗೊಬ್ಬರು ಜೊತೆಯಾಗಿ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡೋಕ್ಕೆ. ಹೋದರೆ ಏನಾಗಿದೆ, ಇವರು ಬಹಳ ಅವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಿಂದಿನ ದಿವಸ ಊಟವಿಲ್ಲ, ಅವತ್ತು ಬೆಳಗ್ಗೆಯಿಂದ ಏನೂ ಇಲ್ಲ. ಏನಾಗಿ ಬಹಳ ನಿಶಕ್ತರಾಗಿ ಪ್ರಾಣವಿಲ್ಲದೆ ಅಲ್ಲಿ ಬೀಳೋ ಹಾಗಾಯಿತು. ದಾರಿಯಲ್ಲಿ ಹೋಗ್ತಾ ಇರುವಾಗ ಬೀಳೋ ಹಾಗಾಯಿತು. ಹೆಂಡತಿಯವರು ಇವರು ಬೀಳೋದನ್ನು ತಪ್ಪಿಸ್ಬೇಕು ಅಂತ ಅವರು ಬಂದರು. ಯಾರೂ ಒಬ್ಬರೊಬ್ಬರನ್ನು ತಪ್ಪಿಸೋಕ್ಕಾಗಲಿಲ್ಲ, ಇಬ್ಬರು ಕೆಳಗೆ ಬಿದ್ದುಬಿಟ್ರು. ಕೆಳಗೆ ಬಿದ್ದಾಗ ಇವರು ಶಿವನಿಗೆ ತೆಗೆದುಕೊಂಡು ಹೋಗ್ತಾ ಇದ್ದ ಆಹಾರ ಪದಾರ್ಥ ನೈವೇದ್ಯ ಎಲ್ಲ ಅಲ್ಲಿ ಚೆಲ್ಲಿ ಹೋಯಿತು. ಬಹಳ ನೊಂದ್ಕೊಂಡ್ಬಿಟ್ರು. ಅದು ಚೆಲ್ಲಿದ್ದು ಏನಾಯಿತು ಅಂದರೆ ಅಲ್ಲಿ ನೆಲದಲ್ಲಿ ಎಲ್ಲೋ ಸ್ವಲ್ಪ ಬಿರುಕು ಬಿಟ್ಟಿತ್ತು ಅಂತ ಕಾಣುತ್ತೆ. ಆ ಬಿರುಕಿನಲ್ಲಿ ಹೋಗಿ ಎಲ್ಲ ಇವರು ನೈವೇದ್ಯಕ್ಕೆ ತಗೊಂಡು ಹೋಗಿದ್ದ ಆಹಾರವೆಲ್ಲ ಸಂಗ್ರಹಣೆ ಆಯಿತು. ಇವರಿಗೆ ಮನಸ್ಸಿಗೆ ಬಹಳ ಬಹಳ ದುಃಖವಾಯಿತು. ಶಿವನಿಗೆ ತಗೊಂಡು ಹೋಗ್ತಾ ಇದ್ದ ನೈವೇದ್ಯವು ಇವತ್ತು ಇಲ್ಲದೇ ಹೋಯ್ತಲ್ಲ, ಇವರಿಗೆ ಶಿವನಿಗೆ ನಾನು ಆಹಾರ ಕೊಡೋಕ್ಕೆ ಸಾಧ್ಯವಾಗಲಿಲ್ಲವಲ್ಲ, ಇನ್ನು ಈ ಜನ್ಮ ಇದ್ದು ಏನು ಪ್ರಯೋಜನ, ನಾನು ಬದುಕಿದ್ದು ಏನು ಪ್ರಯೋಜನ ಅಂತ ಬಹಳ ಬಹಳ ಮನಸ್ಸಿನಲ್ಲಿ ನೊಂದುಕೊಂಡು ತಮ್ಮ ಸೊಂಟದಲ್ಲಿ ಒಂದು ಕುಡುಗೋಲು ಇಟ್ಕೊಂಡಿದ್ರು. ಆ ಕುಡುಗೋಲನ್ನು ತಗೊಂಡು ಇನ್ನು ನಾನು ಬದುಕಿರಬಾರ್ದು, ಶಿವನಿಗೆ ನಾನು ಸೇವೆ ಮಾಡೋಕ್ಕೆ ಸಾಧ್ಯವಾಗದ ಮೇಲೆ ನಾನು ಬದುಕಿರಲೇಬಾರ್ದು ಅಂತ ಹೇಳಿ ಆ ಕುಡುಗೋಲಿನಿಂದ ತಮ್ಮ ಕುತ್ತಿಗೆಯನ್ನು ಕೊಯ್ದುಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ರಕ್ತ ಬರೋಕ್ಕೆ ಆರಂಭವಾಯಿತು. ಆದರೆ ಆ ಸಂದರ್ಭದಲ್ಲಿ ಯಾರೋ ಮಾವಿನ ಉಪ್ಪಿನಕಾಯಿ ಇದೆಯಲ್ಲ ಅದನ್ನು ಕಚ್ಚಿಕೊಂಡು ತಿನ್ನೋ ಶಬ್ದ ಇವರಿಗೆ ಕೇಳಿಸ್ತು. ಇದೇನು ಯಾರು ಇಲ್ಲಿ ತಿನ್ನೋರು, ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋ ಹಾಗಿದೆಯಲ್ಲ ಅಂತ ನೋಡಿದ್ರೆ ಇವರ ಕೈಯಲ್ಲಿ ಯಾರೋ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಕುತ್ತಿಗೆಯನ್ನು ಕೊಯ್ದುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ, ಆ ಕತ್ತಿಗೆ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಶಿವನ ಪರಮೇಶ್ವರನು ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಭಕ್ತಿ ಅಂತ ಏನು ಹೇಳಿ ಹೀಗೆ ಮಾಡ್ತಾ ಇದೆಯಲ್ಲ, ನೀನು ಕೊಟ್ಟ ಆಹಾರವನ್ನು ನಾನು ನಿನ್ನೆಲ್ಲಿಗೆ ಊಟ ಮಾಡ್ತಾ ಇದ್ದೆ ನೋಡು, ಬಹಳ ರುಚಿಯಾಗಿದೆ ಅಂತ ಆ ನೆಲದಲ್ಲಿ ಆ ಒಂದು ಬಿರುಕಿನಲ್ಲಿಯೇ ಸೇರಿತಲ್ಲ ಆಹಾರವನ್ನು ತೆಗೆದುಕೊಂಡು ಶಿವನು ಆನಂದದಿಂದ ಊಟ ಮಾಡ್ತಾ ಇರೋ ದೃಶ್ಯವನ್ನು ಇವರು ನೋಡಿದ್ರು. ತಮಗೆ ಅಪಾರ ಆನಂದವಾಯಿತು. ಯಾಕೆಂದರೆ ತಾನು ಕೊಟ್ಟ ಈ ಆಹಾರವನ್ನು ಪರಮೇಶ್ವರನು ಸಾಕ್ಷಾತ್ ಬಂದು ಊಟ ಮಾಡ್ತಾ ಇದ್ದಾನಲ್ಲ, ಗ್ರಹಿಸ್ತಾ ಇದ್ದಾನಲ್ಲ, ಸೇವನೆ ಮಾಡ್ತಾ ಇದ್ದಾನಲ್ಲ ಅಂತ ಇವರಿಗೆ ಪರಮಾನಂದವಾಯಿತು. ಪರಮಾನಂದವಾಗಿ ಶಿವನ ಅನುಗ್ರಹಕ್ಕೆ ಪಾತ್ರರಾದರು. ಆದರೂ ಪರಮೇಶ್ವರನು ಇಂದಂತಹ ಭಕ್ತನು ಖಂಡಿತವಾಗಿ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಸಮೇತ ಪ್ರತ್ಯಕ್ಷನಾಗಿ ಅವರಿಬ್ಬರನ್ನು ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗಿ ಒಳ್ಳೆಯ ಗತಿಯನ್ನು ಕೊಟ್ಟರು ಅನ್ನೋದು ಈ ಇವರ ಅರಿವಟ್ಟಾಯನಾಯರು. ಅರಿವಟ್ಟಾಯನಾಯರು ಅಂತ ಹೇಗೆ ಬಂತು, ಇವರು ತಾಯಿ ಅಂತಾನೇ ಆಗಿದ್ದು. ಅರಿವಟ್ಟಾಯನಾಯನಾಯರು ಹೇಗಾದ್ರು ಅಂದರೆ ಅರಿವಾದಂತ ಅಂದರೆ ಕುಡುಗೋಳು. ಈ ಕುಡುಗೋಲಿನಿಂದ ಅವರು ತಮ್ಮ ಕುತ್ತಿಗೆಯನ್ನು ವೆಟ್ಟೋದು ಅಂದರೆ ಕೊಯ್ದುಕೊಳ್ಳೋದು ಕತ್ತರಿಸೋದು. ಹೀಗೆ ಮಾಡಿದ್ರಿಂದ ಈ ತಾಯನ್ನವರಿಗೆ ಅರಿವಟ್ಟಾಯನಾಯನಾಯರು ಅಂತ ಹೆಸರು ಬಂದು ಹಾಗೆ ಅವರು ಪ್ರಸಿದ್ಧರಾಗಿದ್ದಾರೆ. ಇದು ಈ ಮಹನೀಯರ ಶಿವಭಕ್ತರ ಚರಿತ್ರೆ. ನೀವೆಲ್ಲ ಕೇಳಿ ಆನಂದಿತರಾಗಿದ್ದರೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shaivam.org. ಓಂ ನಮಃ ಶಿವಾಯ.
2: ಡಿಯರ್ ಲಿಸನರ್ಸ್ ಆಫ್ shaivam.org, ದಿ ಫಾಲೋವಿಂಗ್ ಈಸ್ ಶುಕ್ಲ ಯಜುರ್ವೇದಂ ಕಾರ್ಮಶಾಖ ಅಧ್ಯಾಯ 37.
3: ಅಥ ಸಪ್ತತ್ರಿಂಶೋಧ್ಯಾಯಃ.
4: ಓಂ ದೇವಸ್ಯ ತ್ವಾಸ ವಿದುಃ ಪ್ರಾಸಾವೇಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಆದಾದೇ ನಾರೀರಸಿ ಯುಂಜತೆ ಮನಾ ಉತ ಯುಂಜತೆ ಧಿಯೋ ವಿಪ್ರಾ ವಿಪ್ರಸ್ಯ ಬೃಹತೋ ವಿಭಶ್ಚಿತಾಃ ವಿಹೋತ್ರಾದಧೇ ವಯುನಾ ವಿದೇಕ ಇನ್ಮಹೀ ದೇವಸ್ಯ ಸ ವಿದುಃ ಪರಿಷ್ಟುತಿಃ ದೇವೀದ್ಯಾ ವಾ ಪೃಥಿವೀಮಖಸ್ಯ ವಾ ಮಧ್ಯಶಿರೋರಾಧ್ಯಾ ಸಂದೇವಯಜಾನೇ ಪೃಥಿವ್ಯಾಃ
3: மகாயத்வா மகஸ்யத்வா ஷீர்ஷ்ணே தேவ்யோ வம்ரியோ பூதஸ்ய ப்ரதமஜா மகஸ்யா வோத்யசிரோ ராத்யாசந்தே வயஜானே பிருத்திவ்யாஹ மகாயத்வா மகஸ்யத்வா ஷீர்ஷ்ணே யத்யக்ரா ஆசீர் மகஸ்யா தேத்யசிரோ ராத்யாசந்தே வயஜானே பிருத்திவ்யாஹ மகாயத்வா மகஸ்யத்வா ஷீர்ஷ்ணே இந்திரஸ்யோஜஸ்த மகஸ்யா வோத்யசிரோ ராத்யாசந்தே வயஜானே பிருத்திவ்யாஹ மகாயத்வா மகஸ்யத்வா ஷீர்ஷ்ணே மகாயத்வா மகஸ்யத்வா ஷீர்ஷ்ணே மகாயத்வா

ಸಂಗ್ರಹಿಪರಾಯ ಭಗಿತ್ ಮಗ್ಗೋಲ್ಲೋಕೋರ ಭಗವಾನೇ ಕಸ್ಥೋ ಜಯ ಸರಸ್ಯ ಭೋಗ ಯಜಾನ್ ದೇವೋ ಜಯ ಸರಣೇ ಭೋಗ್ಯ ಇದಮಾನ

ಸ್ಥಾಯಿ ಬರಿಗಿರುಪಾಸ್ತಂ ಧಾರ್ಯಾಸ್ತಂ ನಗಮುಯ ಬರಿಗಿರುಸ್ಕಂ ಬರಿಗಿರದ ಮೇಲೆ ಪರಾಗಾಮ ಧರ್ಯ ಪದೋಸ್ತಂ ಪ್ರಾಣಾತ್ಮ ಸುಧ್ಯ ದೇವತನ್ನಿಂಧದ ಆತ್ಮನೋ ಸರ್ಕಾರ

ಲಕ್ಷ್ಮಣಾಮಧ್ಯಸ್ವಾಲಕ್ಷ್ಮಣಾ ಭಜವಾಯುಂಗ್ರಹಣ ಪ್ರಯತ್ನೇ ಶರಸಾಸ್ತ್ರ ಪ್ರವರ್ಣ ವಿಭೇದೋ ಲೋಕಾರೇ ಬಸವೋ ಲೋಕಮೇ

ಸರ್ವರ್ತುಷು ವಸಂತಸ್ತ್ವಂ ಸರ್ವಪರವಸು ಸಂಕ್ರಮಃ ಕುಶೋಸಿ ತೃಣಜಾತೀನಾಂ ಸ್ಥೂಲವೃಕ್ಷೇಷು ವೈವಟಃ ಯೋಗೇಷು ಚ ವ್ಯತಿಪಾತಃ ಸೋಮವಲ್ಲೀಲತಾಸು ಚ ಬುದ್ಧೀನಾಂ ಧರ್ಮಬುದ್ಧಿಸ್ತ್ವಂ ಕಲತ್ರಂ ಸುಹೃದಾಂ ಭವಾನ್ ಸಾಧಕಾನಾಂ ಶುಚೀನಾಂ ತ್ವಂ ಪ್ರಾಣಾಯಾಮೋ ಮಹೇಶ್ವರ ಜ್ಯೋತಿರ್ಲಿಂಗೇಷು ಸರ್ವೇಷು.

ರುದ್ರಾಯ ಬ್ರಹ್ಮಣೇ ಬ್ರಹ್ಮರೂಪಿಣೇ ದೇವಾ ಊಚುಹು ನಮಃ ಸರ್ವಾತ್ಮನೇ ತುಭ್ಯಂ ಶಂಕರಾಯಾರ್ತಿಹಾರಿಣೇ ರುದ್ರಾಯ ನೀಲಕಂಠಾಯ ಚಿದ್ರೂಪಾಯ ಪ್ರಚೇತಸೆ ಗತಿರ್ನಃ ಸರ್ವದಾ ತ್ವಂ ಹಿ

ಸತ್ಯಾಧ್ಯಕ್ಷಂ ಸತ್ಯಂ ಶಿವಮನುತ್ತಮಂ ಕೋಟಿಭಾಸ್ವರ ಸಂಕಾಶಂ ತ್ವಾಂ ನಮಾಮಿ ಚ ಸರ್ವತಃ ವಿಶ್ವದೇವಮನಾದ್ಯಂತಂ ಷಟ್ತ್ರಿಂಶತ್ ಕಮನೀಶ್ವರಂ ಪ್ರವರ್ತಕಂ ಚ ಸರ್ವೇಷಾಂ ತ್ವಾಂ ನಮಾಮಿ ಚ ಸರ್ವತಃ ಪ್ರವರ್ತಕಂ ಚ ಪ್ರಕೃತೇಃ ಸರ್ವಸ್ಯ ಪ್ರಪಿತಾಮಹಂ ಸರ್ವವಿಗ್ರಹಮೀಶಂ ಹಿ ತ್ವಾಂ ನಮಾಮಿ ಚ ಸರ್ವತಃ ಏವಂ ವದಂತಿ ವರದಂ ಸರ್ವಾವಾಸಂ ಸ್ವಯಂಭುವಂ ಶ್ರುತಯ ಶ್ರುತಿಸಾರಜ್ಞಂ ಶ್ರುತಿಸಾರವಿದಶ್ಚ ಯೇ ಅದೃಶ್ಯಮಸ್ಮಾಭಿರನೇಕಭೂತಂ ತ್ವಯಾ ಕೃತಂ ಯದ್ಭವತಾಥ ಲೋಕೇ ತ್ವಾಮೇವ ದೇವಾಸುರಭೂಸುರಾಶ್ಚ ಅನ್ಯೇ ಚ ವೈ ಸ್ಥಾವರ ಜಂಗಮಾಶ್ಚ ಪಾಹ್ಯನನ್ಯಗತೀನ್ ಶಂಭೋ ಸುರಾನ್ನೋ ದೇವವಲ್ಲಭ ನಷ್ಟಪ್ರಾಯಾಂಸ್ತ್ರಿಪುರತಃ.

ಸದಾಸ್ತು ಸದಾಶಿವಂ ಭಗವನ್ ದೇವದೇವೇಶ ತ್ರಿಪುರಾಂತಕ ಶಂಕರ ತ್ವಯಿ ಭಕ್ತಿ ಪರಾಮೇಸ್ತು ಮಹಾದೇವಾನಪಾಯಿನಿ ಸರ್ವದಾ ಮೇಸ್ತು ಸಾರಥ್ಯಂ ತವ ದೇವೇಶ ಶಂಕರ ಅನುಕೂಲೋ ಭವ ವಿಭೋ ಸದಾ ತ್ವಂ ಪರಮೇಶ್ವರ.